ತಾಕೆತ ತಾಕೆತ ಧೂನಿ ನಾಡನ ತಾಕೆತ ತಾಕೆತ ಧೂನಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವಂತಾದಮೇ ಪಂಕಜಂ ನರ್ತನ ಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ.